0: ಅಂದ್ರೆ ಆದರೆ ಬೆದಾಗನ್ನ ಓನೆಮನ ಸತೆಯ ದಿನ ದವಲ್ ಎಕೆ
1: ಹತರ ಬೆದಗ ಓವರ್ ಟೈಮ್ ಬೀಟ್ಸ್ ವಿತ್ ಜಾಮಿ ಜಾಮಿ.

0: ಸಮುದಾಯ ಅನುತುನಾಯ ದಶಮಹತ ಲಖಂಡ ರೇಡಿಯೋ ಐಟಿಎನ್ ಸಭೆ ಶ್ರೀಲಂಕೆಯ ಹಂಡ
1: ವಿಲಾವ ಸವಸ ಹತರಾಯ್.

ಆದರೆ ಖ್ಯಾಲ್ನೆ ಅಡಮು ಖುದ್ದಮ ನವ ತುಂಬಲ ಖುದ್ದನಿ ಪಟಾಂಗ ನೀದ ಖುದ್ದನಿ ನತ್ರ ವೈದ ಕೀರ ಖ್ಯಾಲ್ನ ಕೌರತ್ಮ ಹರಿಯಟ ದಾನ್ನೆ